ಗಗ್ಗ ಗೋಗನ್ ಕುಂದ್ರವೋ ಸಾತ್ ಸಾತ್ ಜಪನೀತ ಕಾಂಬ ಸಾತ ಬಿಲ್ಮನಾ ಕರಿಯೋ ಮೀತ.